ಅಂದರೂ ಸಮಗ ಮೇಗಿದೆ ಗಾಯನಕರನ್ನೇ ಮಾಯಾ ದಮಯಂತಿ ಪದ್ಮನಾಭ ಮಾನುಕಿ ಇವತ್ ಹೇಮಸಿರಿ ಹಾಲ್ಪಿಟಗಿನ್.